Ha! Huh.

hollyhock, ye ho ho. Kill me up a poor rose, ye honey colana. Himmy, limmy, li hock, ye no kamalahini. No malahini hock, ye ho ho. Ye come on now, ye wanna ho, ye a hock, ye a goopa. Ye a nay, ye hono, ka imi, ka ano hi a ka, ye kaluna, no mola kama. No, no, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh, oh

Päivä iho ihoa uihkahille iguamae, iho ailona nousee.